0: ಸಿದ್ಧ ಸಾಮಾನ್ಯ ತಿಂಗಳ ಏನೋ ತಿಂಗಳಿ ತೀರ್ಸಿಯನ್ನು ಅಮ್ಮ
1: ತಿಳಿದಾಗಿ
2: ಅವಶ್ಯ ಆಸ್ಥಾನ

0: ಆಗಿದ್ದು ಅನಿವಾರ್ಯ ಸಾಧಿಸಿರುವುದರ ಸಾಮಾನ್ಯ ಸಮ ಆಗಲು ದುರ್ಭಾಗ್ಯ ಸ್ವಸ್ಥ
1: ಭಾವಿಸಿದೆ.